ಭೂತ ಚೂತ ಮತಂಗನ ಕಾದಪ್ಯಾದ ನಾದ ಗತಂಗನ ಖೇದ ಭೇದ ಛೇದ ನರಂಗ ಜೇ ಚಾರ್ ಚತುರ್ಥಿಶ್ ಚಕ್ರ ಫಿರಂಗ ಜಯ ರಾಗ ನರಂಗ ನರೇಖ ರುಗಂ ಜೇ ಶೋಕ ನ ಭೋಗ ನ ಜೋಗ ಜುಗಂಗ ಭೂ ಮಂಜನ ಗಂಜನ ಆದಿ ಸರಂಗ ಜಯ ಬಂದತ ದೇವ ದೇವ ನರಂಗ ಗಣ ಕಿನ್ನರ ಜಛ ಭುಜಂಗರ ಚೇಮಣ ಮಾಣಕ ಮೋತಿ ಲಾಲ ಸುಚೇಯನ ಭಂಜ ಪ್ರಭಾನ ಗಂಜ ಪ್ರತಂಗ ಜಯ ಪಾರ್ನ ಪಾವತ ಪೂರ ಮತಂಗ ಅನಖಂಡ ಸ್ವರೂಪ ದಂಡ ಪ್ರಭಾ ಜಯ ಜಂಪದ ವೇದ ಪುರಾಣ ಸಭಾ ಜಯ ಭೇದ ಕತೇವ ಅನಂತ ಕಹ ಜಯ ಭೂತ ಅಭೂತ ನ ಭೇದ ಲಹ ಜಯ ವೇದ ಪುರಾಣ ಕತೇವ ಜಪ ಸತ ಸಿಂಧ ದೋ ಮುಖ ತಾಪ ತಪ ಕೈ ಕಲ್ಪ ಲೋ ತಪ ತಾಪ ಕರ ನಹಿ ನೈಕ ಕೃಪಾ ನಿಧ ಪಾನ ಪರ ಜಯ ಹೋಕಡ ಧರಮ ಸಪ ತಜ ಹೈ ಏಕ ಚಿತ್ತ ಕೃಪಾ ನಿಧ ಕೋ ಜಪ ಹೈ ತೇ ಯಾ ಭವ ಸಾಗರ ಕೋ ತರ ಹೈ ಭವ ಭೂಲ ನ ದೇಹ ಪುನರ್ಧರ ಹೈ ಏಕ ನಾಮ ಬಿನಾ ನಹಿ ಕೋಡ ಪ್ರತಿ ಏಮ ವೇದ ಉಚಾರತ ಸಾರ ಸುತಿ ಜೋ ವಾರಸ ಕೇ ಜಸ ಕೇ ರಸ